0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ರೇನ್ಬೋ 101.9.
1: ಹೇ, ವೆರಿ ಹಂಗ್ರಿ, ವಾಟ್ ಸ್ಪೆಷಲ್ ಟುಡೇ?
2: ಬಿರಿಯಾನಿ, ಕಬಾಬ್ಸ್, ಹಲೀಮ್. ಬಟ್ ವೇಟ್, ದಿಸ್ ಮೋರ್.
3: ಮೋರ್ ದನ್ ಫುಡ್, ಇಟ್ಸ್ ದ ಸ್ಟೋರೀಸ್ ಬಿಹೈಂಡ್ ದ ರೆಸಿಪೀಸ್, ದ ಹಿಸ್ಟ್ರಿ ಆಫ್ ದ ಕಿಚನ್ಸ್ ಅಂಡ್ ದ ಫ್ಲೇವರ್ಸ್ ದಟ್ ಶೇಪ್ಡ್ ಅವರ್ ಸಿಟಿ.
1: ಅಂಡ್ ವೇರ್ ಡು ವಿ ಟೇಸ್ಟ್ ಆಲ್ ದಿಸ್?
2: ಆನ್ ಜಶ್ನ್ ಹೈದರಾಬಾದ್, ಎವ್ರಿ ಆಫ್ಟರ್ನೂನ್ ಅಟ್ 2:00 ಆನ್ FM ರೇನ್ಬೋ 101.9.
3: ಫ್ರಮ್ ಚಾರ್ಮಿನಾರ್ಸ್ ಇರಾನಿ ಚಾಯ್ ಟು ದ ಎವಲ್ಯೂಷನ್ ಆಫ್ ಹೈದರಾಬಾದಿ ಬಿರಿಯಾನಿ, ಇಟ್ಸ್ ಅ ಫೀಸ್ಟ್ ಫಾರ್ ಯೋರ್ ಇಯರ್ಸ್.
4: ಜಶ್ನ್ ಹೈದರಾಬಾದ್, ಸೇವರ್ ದ ಸಿಟಿ ಸೋಲ್.

0: ರೇನ್ಬೋ 101.9.
1: ಫೋರ್ಟಿ ಏಟ್ ಮಿನಿಟ್ಸ್ ಪಾಸ್ಟ್ 11 ಬೈ ದ ಸ್ಟುಡಿಯೋ ಕ್ಲಾಕ್. ಡಿಯರ್ ಲಿಸ್ನರ್ಸ್, ಯು ಆರ್ ಟ್ಯೂನ್ ಇನ್ ಟು ಆಕಾಶವಾಣಿ ಹೈದರಾಬಾದ್ FM ರೇನ್ಬೋ 101.9. ಶೋ ಚಲ್ ರಹಾ ಹೈ. ನಮಸ್ತೆ, ಹೆಲೋ, ಆದಾಬ್, ಮೈ ಹೂ ನಿಶಾ ಆಪ್ಕೆ ಸಾಥ್. ಔರ್ ಉಮೀದ್ ಹೈ ಕಿ ಸರ್ವರ್ ಅಲಿ ಜಿ ಭೀ ಹೋಂಗೆ ಹಮಾರೇ ಸಾಥ್, ಕ್ಯೂಂಕಿ ಅಭಿ ಮೈನೆ ಉನ್ಕಿ ಪಸಂದ್ ಕಾ ಏಕ್ ಗಾನಾ ಪ್ಲೇ ಕಿಯಾ ಫ್ರಾಮ್ ದ ಫಿಲ್ಮ್ ಯಾದ್ಗಾರ್. ಓಕೆ, ಆ್ಯಂಡ್ ಯೆಸ್, ಇಸಿ ಕೆ ಸಾಥ್ ಹಮ್ ಆಗೇ ಬಡೇಂಗೆ. ಔರ್ ಬಹುತ್ ಸಾರೇ ಗಾನೆ ಪ್ಲೇ ಕಿಯೇ ಅಭಿ ಮೈನೆ, ತೋ ಫಿಲ್ಹಾಲ್ ಕೆ ಲಿಯೇ ಹಮ್ ಕರ್ನೆ ವಾಲೆ ಹೈ ಕುಛ್ ಬಾತೇ. ಔರ್ ಯೇ ಜೋ ಬಾತ್ ಹೈ ನಾ, ಯೇ ಬಹುತ್ ಇಂಪಾರ್ಟೆಂಟ್ ಹೈ ಆಪ್ಕೆ ಲಿಯೇ, ಕ್ಯೂಂಕಿ ಅಭಿ ಫಿಲ್ಹಾಲ್ ಕೆ ಲಿಯೇ ಮೈ ಬಾತ್ ಕರ್ನೆ ವಾಲಿ ಹೂಂ ದ ಗಟ್ ಬ್ರೇನ್ ಕನೆಕ್ಷನ್ ಕಿ. ಜಿ ಹಾಂ, ಹ್ಯಾಪಿ ಗಟ್ ಇಸ್ ಈಕ್ವಲ್ ಟು ಹ್ಯಾಪಿ ಯು. ಉಮೀದ್ ಕರ್ತಿ ಹೂಂ ಕಿ ಆಪ್ ಜಹಾಂ ಕಹೀ ಭೀ ಹೋಂಗೆ ಖುಷ್ ಹೋ, ಹೆಲ್ದಿ ಹೋ, ಔರ್ ಶಾಯದ್ ಖುಷ್ ಔರ್ ಹೆಲ್ದಿ ರಹನೆ ಕೆ ಲಿಯೇ ದೋಸ್ತೋ ಜ಼ರೂರಿ ಹೈ ಕಿ ಹಮ್ ಅಪ್ನೆ ಗಟ್ ಕಾ ಖ್ಯಾಲ್ ರಖೇ. ಅಭಿ ಯೇ ಮತ್ ಪೂಚೇಗಾ ಕಿ ಯೇ ಗಟ್ ಭಾಯಿ ಸಾಹಬ್ ಹೈ ಕೌನ್, ಕ್ಯೂಂಕಿ ದೋಸ್ತೋ ಯೇ ಗಟ್ ಹೆಲ್ತ್ ಹೀ ತೋ ಹೈ ಜೋ ಹಮಾರಿ ಬಾಡಿ ಕೋ ಪ್ರಾಪರ್ಲಿ ಫಂಕ್ಷನ್ ಕರ್ನೆ ಮೇ ಹೆಲ್ಪ್ ಕರ್ತಾ ಹೈ. ಔರ್ ಪ್ಲೀಸ್ ಯೇ ಭೀ ಮತ್ ಪೂಚೇಗಾ ಕಿ ಮೈ ಶಾಯದ್ ಪೂಚ್ ರಹೀ ಹೂಂ ಕಿ ಆಪ್ಕೋ ಎಸಿಡಿಟಿ ಹೈ ಯಾ ನಹೀಂ, ಬಿಕಾಸ್ ಗಟ್ ಹೆಲ್ತ್ ಇಸ್ ಮಚ್ ಮೋರ್ ದೆನ್ ಜಸ್ಟ್ ಡೈಜೆಷನ್. ಔರ್ ಇಂಟ್ರೆಸ್ಟಿಂಗ್ ಬಾತ್ ಪತಾ ಹೈ ಕ್ಯಾ ಹೈ, ಇಂಟ್ರೆಸ್ಟಿಂಗ್ ಬಾತ್ ಯೇ ಹೈ ಕಿ ಯೋರ್ ಗಟ್ ಆ್ಯಂಡ್ ಯೋರ್ ಬ್ರೇನ್ ಆರ್ ಕಾನ್ಸ್ಟೆಂಟ್ಲಿ ಟಾಕಿಂಗ್ ಟು ಈಚ್ ಅದರ್. ಜಬ್ ಪೇಟ್ ಔರ್ ದಿಮಾಗ್ ಕೆ ಬೀಚ್ ಭೀ ಏಕ್ ಕಮ್ಯುನಿಕೇಶನ್ ಸಿಸ್ಟಮ್ ಹೋತಾ ಹೈ, ತೋ ಇಸಿ ಕೋ ಕಹೀ ನಾ ಕಹೀ ಗಟ್ ಹೆಲ್ತ್ ಕಹಾ ಜಾತಾ ಹೈ, ಜಿಸೆ ಸೈಂಟಿಸ್ಟ್ ಗಟ್ ಬ್ರೇನ್ ಎಕ್ಸಿಸ್ ಕಹತೆ ಹೈ. ಆಪ್ನೆ ಕಭಿ ನೋಟಿಸ್ ಕಿಯಾ ಹೈ ಹೋಗಾ ಕಿ ಎಕ್ಸಾಮ್ ಯಾ ಇಂಟರ್ವ್ಯೂ ಸೆ ಪಹಲೆ ಪೇಟ್ ಮೇ ಬಟರ್ಫ್ಲೈಸ್ ಹೋನೆ ಲಗತಿ ಹೈ, ಕೋಯಿ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಹೋ ತೋ ಸ್ಟಮಕ್ ಮೇ ಅಜೀಬ್ ಸಿ ಫೀಲಿಂಗ್ ಹೋತಿ ಹೈ. ಔರ್ ಜಬ್ ಹಮ್ ಬಹುತ್ ಸ್ಟ್ರೆಸ್ಡ್ ಹೋತೆ ಹೈ ತೋ ಡೈಜೆಷನ್ ಭೀ ಡಿಸ್ಟರ್ಬ್ ಹೋ ಸಕತಾ ಹೈ, ಎಸಿಡಿಟಿ, ಬ್ಲೋಟಿಂಗ್, ಸ್ಟಮಕ್ ಡಿಸ್ಕಂಫರ್ಟ್, ಯೇ ಸಾರಿ ಹೀ ಚೀಜೆ ಹೋತಿ ಹೈ. ತೋ ದೋಸ್ತೋ ಯೇ ಕನೆಕ್ಷನ್ ಜೊ ಹೈ ನಾ, ಯೇ ಸಿರ್ಫ್ ಇಮ್ಯಾಜಿನೇಷನ್ ನಹೀಂ ಹೈ. ವಾಟ್ ಹ್ಯಾಪನ್ಸ್ ಇನ್ ಯೋರ್ ಗಟ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ಯೋರ್ ಬ್ರೇನ್, ಆ್ಯಂಡ್ ಸಿಗ್ನಲ್ಸ್ ಫ್ರಾಮ್ ದ ಬ್ರೇನ್ ಕ್ಯಾನ್ ಆಲ್ಸೋ ಎಫೆಕ್ಟ್ ಯೋರ್ ಗಟ್. ಔರ್ ಇಸಿಲೇ ಜಬ್ ಹಮ್ ಕಹತೆ ಹೈ ಐ ಹ್ಯಾವ್ ಅ ಗಟ್ ಫೀಲಿಂಗ್, ತೋ ಉಸ್ ಫ್ರೇಸ್ ಕೆ ಪೀಚೆ ಭೀ ಏಕ್ ಇಂಟ್ರೆಸ್ಟಿಂಗ್ ಬಯೋಲಾಜಿಕಲ್ ಕನೆಕ್ಷನ್ ಹೋತಾ ಹೈ. ಮತಲಬ್ ಬ್ರೇನ್ ಕಾ ಎಫೆಕ್ಟ್ ಗಟ್ ಪರ್ ಹೋತಾ ಹೈ, ಔರ್ ಗಟ್ ಸೆ ಭೀ ಬ್ರೇನ್ ಕೋ ಸಿಗ್ನಲ್ಸ್ ಜಾತೆ ಹೈ. ಔರ್ ದೋಸ್ತೋ ಅಬ್ ಇಸ್ ಪೂರಿ ಸ್ಟೋರಿ ಮೇ ಏಕ್ ಔರ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಹೈ ಬ್ಯಾಕ್ಟೀರಿಯಾ. ಹಮಾರೇ ಗಟ್ ಮೇ ಟ್ರಿಲಿಯನ್ಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ರಹತೆ ಹೈ, ಇನ್ಮೇ ಬಹುತ್ ಸಾರೇ ಬ್ಯಾಕ್ಟೀರಿಯಾ ಭೀ ಹೋತೆ. ಔರ್ ಬ್ಯಾಕ್ಟೀರಿಯಾ ಕಾ ನಾಮ ಸುನ್ತೆ ಹೀ ಹಮ್ ಸೋಚತೆ ಹೈ ಬ್ಯಾಕ್ಟೀರಿಯಾ ಮತಲಬ್ ಹೋ ಸಕ್ತಾ ಹೈ ಜರ್ಮ್ಸ್, ಬಟ್ ಐಸಾ ನಹೀ ಹೈ. ನಾಟ್ ಆಲ್ ಬ್ಯಾಕ್ಟೀರಿಯಾ ಆರ್ ಬ್ಯಾಡ್, ಇನ್ಫ್ಯಾಕ್ಟ್ ಸಮ್ ಬ್ಯಾಕ್ಟೀರಿಯಾ ಆ್ಯಕ್ಚುಲಿ ಆರ್ ಲಿಟಲ್ ಹೆಲ್ಪರ್ಸ್. And these beneficial bacteria help us in many ways. For example, they help break down certain parts of the food we eat, especially fiber, and they interact with our gut and immune system. Lekin dosto, kuch microorganisms aise bhi hote hain jo problems create kar sakte hain, especially when their numbers increase too much or the balance of the gut community gets disturbed. To simple language mein samjhe, it's not about having only good bacteria and absolutely no bad bacteria. It's about maintaining a healthy balance. Jab different microorganisms ek healthy balance mein hote hain, that's when your gut environment can function well. Aur yahi reason hai ki gut health ko sirf pet theek hai ya nahi ke question se nahi dekhna chahiye, because your gut is connected with so many aspects of your body including your brain. So the next question naturally becomes, agar hamare gut mein ye good bacteria hai to hum inhe khilaye kya? To ji haan, iske bare mein bhi baat karenge. Aur वो बातें होंगी एक म्यूजिकल ब्रेक के बाद. तो फिलहाल के लिए हम चलते हैं एक सॉन्ग की तरफ, एंड इस सॉन्ग की रिक्वेस्ट आई थी महेश जी के फ्रेंड की तरफ से. तो सुनते रहिए ये FM रेनबो 101.9, एंड दिस सॉन्ग इज़ फ्रॉम द फिल्म दिल चाहता है.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್ಮ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗು
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷೆ ಪರಿಮಳಾಲತೋ
0: ಮೀಕಂದಿಸ್ತುಂದಿ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ